ಕನ ಟಿಂಟಿಕಿ ಪಪ್ಪ ಟಿಂಟಿಕಿ ಪಪ್ಪ ಟಿಂಟಿಕಿ ಪಪ್ಪ ದಿಗಿಡಿ ದಿಗಿಡಿ ದಿಗಿಡಿ ದಿಗಿಡಿ ಟಿಂಟಿಕಿ ಪಪ್ಪ ಟಿಂಟಿಕಿ ಪಪ್ಪ ದಿಗಿಡಿ ದಿಗಿಡಿ ದಿಗಿಡಿ ದಿಗಿಡಿ

0: FM Rainbow 101.9.
1: ಸೂಪರ್ ಹಿಟ್ ಸಾಂಗ್ಸ್ ಬ್ಯಾಕ್ ಟು ಬ್ಯಾಕ್ ವಿನ್ನರು ಫ್ರಮ್ ದ ಮೂವಿ ಮನಶಂಕರ ವರಪ್ರಸಾದ್ ಗಾರು ಅಂಡ್ ಅಲಾಗೇ ಗೇಮ್ ಚೇಂಜರ್ ನುಂಚಿ. ಸೊ ಫ್ರೆಂಡ್ಸ್, ನೇನು ಆರ್ಜಿ ಅನುಷಾ ಅಂಡ್ ಮೇರು ವಿಂಟುನಾರು ತಾಜಾ ಟ್ಯೂನ್ಸ್.

0: ಮಾಡ್ಕೊಂಡೆ.
1: ಎಕ್ಕಡಿಕೆ ಹೇಳ್ತಾಳ ನಾನು?
2: ಚರ್ಚ್ಕಮ್ಮ.
1: ಅದೇಂಟಿ, ಮನ ವೆಲ್ಲಾಲ್ಸಿನ ಗುಡಿ ಕದಾ?
2: ಅಂತೇ ನಾ ಸಣ್ಣ ವಿಲಿಯನ್ ರಾಮ್ಬಾಬು ಕೂಡ ಹೇಳ್ತಾನಮ್ಮ, ಅದಕ್ಕೆ ನೇ ಕೂಡ ಹೇಳ್ತಾ.
1: ಅಲ್ಲಗ ಹೇಳ್ರ
3: ಕೊಟ್ಟಾರ ದೋಣಿ ಸಿಕ್ಸ್.

ಪ್ರಿಯ ಪ್ರಿಯ ಓ ಮೋರ್ ಪ್ರಿಯ ವಾವ್ ಅದ್ನಾನ್ ಸಮೀಪಾಣೆ ಈ ಸೂಪರ್ ಹಿಟ್ ಸಾಂಗ್ ನಿಜಂಗಾ ಚಾಲಾ ಥ್ರಿಲ್ಗಾ ಅನಿಪಿಸ್ತದೆ ಆಯನ ಪಾಡಿನ ಪಾಟಲನ್ನೇ ಕೂಡ ಪ್ರತಿ ಪಾಟ ಕೂಡ ಒಕ ಫೀಲ್ ಗುಡ್ ಅನಿಪಿಸ್ತದೆ.